0: ಅದು
1: ಇಂತ ಕೊಪ್ಪನೊಳ್ಳಿ ನೀಡಲೇದು
0: ನೀ ತೋಡು ನೋವನ್ನಲ್ಲಿ ತಪ್ಪು ಕಾದು
1: ದಾನ ತರ್ನುಡವನು ಅನಿ ಅನುಕೊಂತಾರೆ
0: ಎಂತ ಎಂತ ಮಳ್ಳಿ ಕುಸರ್ಜಿಪ್ಪು
1: ದಾನ ತರ್ನುಡವನು ಅನಿ ಅನುಕೊಂತಾರೆ
0: ಅವ್ಳೆ ಬೆಲ್ಲ ಅಯ್ಯೋಗಾನೆ ಯದವಂಟಾರು ಬೈಟಿಕೆಲ್ಲಮಂಟಾರು